ಕಾಣಿಕೆ ದೇವ ಪ್ರಯೋಗಿಗೆ ಸುಧಾರ್ಥನ ಸುಧಾರೇಕ ಸಾರೇ ಹಿ ದೇಶ ಕೋ ದೇಶ ರಹೇ ಮಾತ ಪೌನ ಲೇಖಿತ ಪ್ರಾಣ ಪತಿ ಕೇ ಶ್ರೀ ಭಗವಾನ್ ಕಿ ಪೈ ಕೃಪಾ ಹೂ ತೇ ಗ್ರತಿ ಬನೆ ಗ್ರತಿ ಕೇ ਮਾਤੇ ਮਦੰਗ ਜਰ ਜਰ ਸੰਗ ਅਨੂਪ ਦੰਗ ਸੁਰੰਗ ਸਵਾਰੇ ਕੋਟ ਤਰੰਗ ਕੁਰੰਗ ਸੇ ਕੁਦਤ ਬਨ ਕੇ ਬਨ ਕੋ ਜਾਤ ਨਵਾਰੇ ਭਾਰੀ ਪਜਾਨ ਕੇ ਬੋ ਪਲੀ